ನೀದು ಪಾಠ ಉಲ್ಲಸಿಂಪಜೇಯು ನೀದು ಪಾಠ ನೀಲ ಮೇಘ ಛಾಯ ಬೋಲು ಮೇನಿವಾಡು ಶ್ಯಾಮ ಸುಂದರುಡಿನಿ ಸತ ಮುದಲಚಿ.

ಸುಕಲ ಮಂದು ಚಿಂದು ಅಪರೂಪ ದಿವ್ಯ ಕವಿತ ತ್ಯಾಗರಾಯ ಕೃತುಲಂದು ವೆಲಯು ಗೀತಾರ್ಥ ಸಾರ ನವತ ನವ ವಸಂತ ಶೋಭನಾಮಯೂಖ ಲಲಿತ ಲಲಿತ ರಾ

ಶ್ಲೋಕ ವಿನುತ ಜಯ ದೇವ ಶ್ಲೋಕ ಶೃಂಗಾರ ರಾಗ ದೀಪ ಭರತ ಶಾಸ್ತ್ರ ರಮಣೀಯ ನಾದನ ಭಾವ ಭಾವ ರೂಪ ಸ್ವರ ವಿಲಾಸ ಹಾಸ ಚತುರ